ಸೇವಸ್ಯ ಶುಕ್ಮೇನ ಪ್ರಪ್ರದಾತಾರಂ ತಾರಿಖ ಊಜನ್ನೋ ದೇಹಿ ದ್ವಿಪದೇ ಚತುಃಪದೇ ಅನ್ನಂ ಬ್ರಹ್ಮಾರಸೋರ್ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ ಏವಂ ಧ್ಯಾತ್ವಾ ತು ಯೋ ಭುಂಕ್ತೇ ಸೋ ಅನ್ನದೋಷೇನ ಲಿಪ್ಯತೆ ಓ